ಜಮುನೆ ಚಕಟ ವರ ಕಿಸನ್ ಬುರಲಿ ಧರ ಕುನಿ ಮನೆ ಗಿರಿ ಧರ ನರ ವರ ನಟವ ಕುಂಜವನಿ ಕೇಳ ತು ರಾಸ ರಂಗ ಇಕ ನಟರಂಗಿ ನಾರ ಕರಿ ಸೋಳ ಸಿನ್ ಗಾತ್ ಅಲಿ ಚನನನ ನಾಥ ತ ಉಡುವಿ ಬಹಾತ್ ಕಿತಿ ಅಲ ಗೋಪ ಗೋಪಿಕಾ ಕನೈಯಾ ಸಖ ಛೇಡ ತೋ ರಾಧ ಸಖೀಲ ಕಸಾ ಕಸಾ ಕಸಾ ಅಸಾ

ಯಮುನೆಚ್ಚ ಕಟವರ ಕಿಸನ್ ಬುರಲಿ ಧರ ಕುನಿ ಮನೆ ಗಿರಿಧರ ನರ ವರ ನಟವ ಕುಂಜವನಿ ಕೇಳತು ರಾತರಂಗ್ ಇಕ ನಟರಂಗಿ ನಾರಕರಿ ಸೋಳ ಸಿನ್ ಗಾತ್ ಅಲಿ ಚನನನ ನಾಥತ ಉಡುವಿ ಬಹಾತ್ ಇತಿ ಅಲ ಗೋಪ ಗೋಪಿಕ ಕನಯ್ಯಾ ಸಖ ಛೇಡತೋ ರಾಧಾ ಸಖೀಲ ಕಸ ಕಸ ಕಸ ಕಸ